ಘರ ಪಲ್ಲ ಘರ ಕಾಡ್ತನ್ ಬೋಕಾ ಖಾಸಿ ಒಲ್ಲ ಘರ ಪಲ್ಲ ಘರ ಕಾಡ್ತನ್ ಬೋಕಾ ಖಾಸಿ ಗಾರಿ ಪಕಾ ಛೋರಾ ಛೋರಿ ರುಂಚನ್ ದೈಲಾ ಬಸಿ ಗಾರಿ ಪಕಾ ಛೋರಾ ಛೋರಿ ರುಂಚನ್ ದೈಲಾ ಬಸಿ ಒಲ್ಲ ಘರ ಪಲ್ಲ ಘರ ಗರ್ತನ್ ಸೋಲಿ ಡೋಲಿ ಬುಡಿ ಪನಿ ಭನ್ಸೆ ಉತಾ ಮಾಲೈ ಪನಿ ಲೈದಿನು ಛ ಮಖಮಲ್ಕೋ ಚೋಲಿ ಎಷ್ಟು ಕಷ್ಟು ದೈವ ರ ಕಷ್ಟು ಕರ್ಮ ರಾಯೆ ಛಾರೆ ದುಃಖಿ ಜೀವನ್ ಬಿತಾಉನ ಭೋಗಾರು ದುಃಖಿ ಜೀವನ್ ಬಿತಾಉನ ಹೋಗಾರು ದುಃಖಿ ಜೀವನ್ ಬಿತಾಉನ ಹೋಗಾರು 2010 ಸಾಲ ಲೌ ಜೇಠಾಕೊ ಮೈನಾ 15 ಗತೆ ಗಕೊ ಥಿಯೋ ಶುಕ್ರವಾರಕೊ ದಿನ 15 ಗತೆ ಗಕೊ ಥಿಯೋ ಶುಕ್ರವಾರಕೊ ದಿನ ಚಡ್ಯೋ ನಿ ಹಿಮಲ ಚುಚುರಾ ಚಡ್ಯೋ ನಿ ಹಿಮಲ ಚುಚುರಾ ಆಮ್ರೋ ಟೆಂಜನ್ ಶಾರ ಬಾಲೆ ಚಡ್ಯೋ ನಿ ಹಿಮಲ ಚುಚುರಾ

ಸಣ್ಣಗಾಡೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮದೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮದೇರಾ